ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.

ಪಾಪೇ ಫಿರ್ ಜಾಪಷ್ಟಪದಿ ಜಪಕಾರೇ ಕಾಶನ ದೃಷ್ಟೇತ ಪಾಪನ್ ತಪಗತೆ ಹುತ್ತ ಜಪತಾ ರಿಯಾಪನ ಸೊನ್ನ ಸಮಾತ ಬೇರ ವಿರೋಧಕ ಸಂಕಮಾತ್ ಜಪಿಸ್ಗಾ ವರ್ಣ ಜಯನ್ನ ಜಾಪತ್ ತಪ ಹರ್ಕ್ಸೋ ಕಹೋ ಕಸೆ ವ್ಯಾಪತ ಜಪ ಜಾಪನ ಪಾಪಾರ ಭ್ರಮತ ಮೋಹ ಕಾಂಕಿಸೋಪತ ಪರಮಾಪನ ಖೇಲಾ ಭರ್ತೀಜಾ ನಾನ ಕರ್ಣೇ ಹಾರಣ ದುಜಾ ಜಪ ಹೋಪತ ಪ್ರಭ ಕೇವಲ ತನಿತಾ ಬಾಂಧ ಮುಗತ ಕಹೋ ಕಿಸ್ಕೋ ಗನಿ ಜಪ ಏಕ ಹರ ಅಗಮ ಅಪಾರ ತಬ ನರ್ಗ ಸುರ ಕಹೋ ಕೌನ ಅವತಾರ ಜಪ ನಿರ್ಗುಣ ಪ್ರಭ ಸಹ ಸ್ವಭಾವ ತಬ ಶಬ ಶಗತ ಕಹೋ ಗಿತ ಠಾಯೇ ಜಪ ಯಾಪ ಯಾಪ ಅಮನಿ ಜಪ ಯಾಪ ಯಾಪ ಅಪನಿ ಜೋ ತರ ತಬ ಕಮನ ಡರ ಕಮನ ಕತ ಡರಾ ಅಪನ ಚಲ ತಾಪ ಕರ್ಣೇ ಹಾರ ನಾನಕ ಠಾಕುರ ಅಗಮ ಅಪಾರ ಅವಿನಾಶಿ ಸುಖ ಆಪನ ಆಸನ್ ಜನಮರಣ ಕಹೋ ಕಹ ಬಿನಾಸನ್ ಜ ಪೂರ್ಣ ಕರ್ತಾ ಪ್ರಭ ಸೋಯೇ ತಬ ಜಿ ತಬ ಜಮಕಿ ತ್ರಾಸ ಕಹೋ ಕಿಸ ಹೋಯೇ ಜಪ ಅವಗತ ಅಗೋಚರ ಪ್ರಭ ಏಕಾ ತಪ ಚಿತ್ರಗುಪ್ತ ಕಿಸ ಪೂಷದ ಲೇಖಾ ಜಮನಾಥ ನಿರಂಜನ ಅಗೋಚರ ಅಗಾದೆ ತಪ ಕೌನ್ ಛುಟೇ ಕೌನ್ ಬಂದನ ಬಾಧೆ ಆಪನೆ ಆಪ ಆಪಿಯ ಚರ್ಜಾ ನಾನಕ ಆಪನ ರೂಪ ಆಪಿ ಉಪರ್ಜಾ ಜಯ ನಿರ್ಮಲ ಪುರುಖ ಪುರುಖ ಪಾತೋ ತಾತ ಬಿನ ಮೇಲ ಕಹ ಹೋ ಕ್ಯಾತೋ ತಾ ಜಯ ನಿರಂಜನ ರಂಗಾ ನಿರ್ಬಾಂಧ ಕೌನ್ ಕೌಮಾನ ಕೌನ್ ಅಭಿಮಾನ ಜಯ ಸ್ವರೂಪ ಕೇವಲ ಜಗದೀತ ಶಾಲ ಚತ್ರ ಲಗದ ಕೌ ಕೀಸ ಜಯ ಜೋ ಸುರಭಿ ಜೋ ಸಂಗ ಸಮಾವಿತ ಕಸೇ ಭೂಕಂ ದ್ರವ ತಾಪ ಕರ್ಣ ಕರಾಮನ ಕರ್ಣೇ ಹಾರ ನಾನಕ ಕರ್ತೇ ಕಾ ರಾಹೇ ಸುಮಾರ ಜಪ ಅಪನಿ ಶೋಭಾ ಆಪನ ಸಂಗ ಮನಾಯಿ ತಬ ಕಮನ ಮಾಯ ಬಾಪ ಮಿತ್ರ ಸುತ ಭಾಯ ಜಯ ಸರ್ವ ಕಲಾಪೇ ಪ್ರಭೀನ್ ತಯ ಭೇದ ಗತೇವ ಕಹ ಗೌಚೀನ ಜಪ ಯಾಪನೆ ಆಪ ಆಪೃತಾರೇ ಸಗನ ಅಪ ಸಗನ ಕಹ ವಿಚಾರೆ ಜಯ ಅಪನು ಚಾಪನಾಪ ನೇರಾ ತಯ ಕೌನ್ ಠಾಕುರ್ ಕೌನ್ ಕಹಿಯೇ ಚೇರಾ ಬಿಸ್ಮನ್ ಬಿಸ್ಮರೇ ಬಿಸ್ಮಾದ ನಾನಕ ಅಪನಿ ಗತ ಜಾನೂ ಆಪ ಜಾ ಶಲ ಅಶೇದ ಅಪೇ ಸಮಾಯ ಉಮಾಂಗ ಸೇ ವ್ಯಾಪದ ಮಾಯಾ ಪಿಸ್ಗುವಾಪೇ ಆದೇಸ ತೇ ಗುಣ ಕಾ ನಾಹಿ ಪ್ರವೇಶ ಜಯ ಏಕ ಭಗವಂತ ತಯ ಕೌನ್ ಅಜಂತ ಕಿಸ ಲಾಗೇ ಚಿಂತಾ ಜಯ ಅಪನೆ ಆಪ ಆಪತಿ ಯಾರ ತಯ ಕೌನ್ ಕಥೆ ಕೌನ್ ಸುನ್ನೆ ಹಾರ ಬಹುಭ್ಯಾಂದ ಉಚದೇ ಉಚಾ ನಾನಕ ಆಪಸ್ಗುವಾಪೇ ಬಹುಚಾ ಜಯಾ ಪ್ರಚೋ ಪ್ರಪಂಚ ಅಕಾರ ತೇ ಗುಣಮಯ ಕಿನ್ನು ವಿಸ್ತಾರ ಪಾಪುಂತ ಪಹಿ ಕಹಾವತ ಗೌ ನರ್ಕೋ ಸ್ವರ್ಗಮಂಶಾವತ ಆಲ್ ಜಾಲ ಮಾಯಾ ಜಂಜಾಲ ಹೋಮೇ ಮೋ ಪರಂಬೈ ಪಾರ ದೂಖ ಸುಖಮಾನ ಅಪಮಾನ ಅಂಕ ಪ್ರಕಾರ ಕಿಯೋ ಬಖ್ಯಾನ ಅಪನ ಖೇಲ ಆಪಕರ ದೇಖ ಖೇಲ ಸಂಘ ಉಚ್ಚೇ ತೋ ನಾನಕ ಏಕ ಜಪಗತ ಭಗತ ಆಪ ಜ ಪಸರೇ ಪಾರ ಸಾರ ಸಂತ ಪ್ರತಾಪ ದೋ ಪಾಕ ಆಪೇ ತನಿ ಉನ್ ಕೀ ಸೋಭಾ ಉನ್ ಬನಿ ಆಪೇ ಕೌತ ಕರೇ ಆನಂದ ಜೋಗ ಆಪೇ ರಸ ಭೋಗಂದ್ರ ಜೋಗ ਜਿਸ ਭਾਵ ਦਿਸ ਆਪਣ ਨਾਏ ਲਾਭੇ ਜਿਸ ਭਾਵ ਜਿਸ ਭਾਵ ਦਿਸ ਖੇਲ ਖਿਲਾਬ ਹੈ ਬੇਸ ਮਾਰਿਆ ਥਾ ਅਗੰਤ ਅਤੁਲੈ ਜਿਉ ਬਲਾਵੋ ਤਿਉ ਨਾਨਕ ਦਾਸ ਬੁਲੈ ਸਲੋਕ ਜੀ ਜੰਤ ਕੇ ਠਾਕੁਰਾ ਆਬੇ ਵਰਤਨ ਹਾਰ ਨਾਨਕੇ ਕੋ ਬਸਰਿਆ ਦੂਜਾ ਕਹਿ ਦੁਸ਼ਟਾ ਰਾਸ਼ਟਰਪਤੀ ਆਪ ਕਥੇ ਆਪ ਸੁਨੇ ਹਾਰ ਆਪ ਆਪੇ ਕਾ ਵਿਸਥਾਰ ਜਾ ਤਿਸ ਭਾਵ ਭਾਵੇ ਤਾਂ ਸਿਸ਼ਟ ਪਾਏ ਆਪਣੇ ਭਾਣੇ ਲੈ ਸਮਾਏ ਤੁਮ ਤੇ ਭਿੰਨ ਨਹੀਂ ਕਿਸ਼ੋ ਆਪਣ ਸੋ ਸਭ ਜਗਤ ਪਰੋਏ ਜਾਗੋ ਪ੍ਰਭ ਜੀ ਆ ਬੁਝਾਏ ਸਚ ਨਾਮ ਸੋਈ ਜਨ ਪਾਏ ਸੋ ਸਮਦਰਸੀ ਤਦ ਕਾ ਬੇਤਾ ਨਾਨਕ ਸਗਲ ਸ੍ਰਿਸ਼ਟ ਕਾ ਜੇਤਾ ਜੀ ਜੰਤਰ ਸਭ ਤਾ ਕਿਹਾ ਦੀਨ ਦਿਆਲ ਅਨਾਥ ਕੋ ਨਾਥ ਇਸ ਰਾਖੇ ਤਿਸ ਕੋਏ ਰਾ ਮਾਰੇ ਸੋ ਮੂਆ ਜਮਨੋ ਬਿਸਾਰਾ ਤਿਸ ਤਜ ਅਮਰ ਕਾਂ ਕੋ ਜਾਏ ਸਭ ਸ੍ਰੇਕ ਨਿਰੰਜਨ ਰਾਏ ਜੀ ਕੀ ਜੁਗਤ ਜਾ ਕੇ ਸਭ ਹਾਦ

ಶ್ರೀನಿವಾಸ ಅಷ್ಟಪದಿ ಸಂತ ಸಂಗಂತರ ಪ್ರಭುಠ ನಾಂ ಪ್ರಭುಗ ಲಗಾಮಿಠ ಸಕಲ ಸಮಗ್ರಿ ಏಕಸಗಾಟ ಮಾಯಾನ ಕರಂಗನಾ ದೃಷ್ಟ ಹೇ ನಾವ್ ನಿಧ ಅಮೃತ ಪ್ರಭುಗ ನಾಂ ದೇಹಿ ಮೇಸ್ಕಾಭಿಸರಾಮ್ ಸ್ವನ ಸಮಾಧ ಅನತ ನಾದ ಗಹನ ಜಾಯ್ಯಾಚಾರ್ಯ ಬಿಸ್ಮಾತ್ಯಾಭಿಧಿಕಾಯ ನಾನ ಜನ ಸೋಜಿಭಾಯ ಸ್ವಂತರ ಸೋ ಬಾಹರ ಅನಂತ ಕಟ್ಗಟ ಭಯಾಭರಯ ಭಗವಂತ ತರ್ಣಮಯಾಗಾಜ ಭಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ ಪಂಥನ ಪರ್ವತ ಹ ಪಾರ ಬ್ರಹ್ಮ ಜಯ ಸಿಯಾ ಗ್ಯಾತ ಸಾ ಕರ್ಮ ಪೌಣ ಬಾಣಿ ಬಸ್ ಅಂತರ ಮಾಹೇ ಚಾರ ಗುಣ ದೇ ದಸೇ ಸಮಾಹೇ ತಸೇ ಭಿನ್ನೈ ಕೋಠಾಂ ಗುರು ಪ್ರಸಾದ ನಾನಕ ಸುಖ ಭಾವ ಭೇದ ಪ್ರಾಣ ಸಿಮರತ ಮೈ ದೇಖ ಸಸಿಯರ ಸೂರ ನಕ್ಷತ್ರ ಮೈ ಏಕ ಬಾಣಿ ಪ್ರಭು ಕೀ ಸಬ ಸಬಕೋ ಬೋಲೇ ಬಾಣಿ ಪ್ರಭು ಕೀ ಸಬಕೋ ಬೋಲೇ ಆಪ ಅಡೋಲಾ ಕಬಹು ಡೋಲೇ ಸರ್ವ ಕಲಾಕರ ಖೇಲೇ ಖೇಲ ಮೋಲಾ ಪಾಇಯೇ ಗುಣೇ ಅಮೋಲ ಸರ್ವಜೋತ ಮೈ ಜಾಗೀ ಜೋತ ಹರ್ಯೋ ಸ್ವಾಮೀ ಓದ ಬೋಧ ಗುರು ಪ್ರಸಾದ ಪರಮ ಕಾ ನಾಸ ನಾನಕ ತನ ಮೈ ಏ ವಿಸಾಸ ಸಂಜನಾ ಗ ಪೇಖನ ಸಬ ಬ್ರಾಹ್ಮಣ ಸಂಜನಾ ಗ ಹೃದಯ ಸಬ ಧರ್ಮ ಸಂಜನಾ ಸುನೇ ಸ್ವ ಭಜನ ಸರ್ ವ್ಯಾಪಿ ರಾಮ ಸಂಗ್ರಚನ ಜಿನ್ ಜಾತಾ ತಿಸ್ಕೀಯೇ ರಹತ ಸದ್ಭಜನ ಸಾಧು ಸಬ ಗಹತ ಜೋ ಜೋ ಏ ಸೋಯಿ ಸುಖಮಾನೇ ಕರ್ಣ ಗರಾಮನ ಹರ ಪ್ರಭ ಜಾನೇ ಅಂತರ ಬಸೇ ಬಾಹರ್ ಬಿ ಯೋ ಹೀ ನಾನಕ ದರ್ಶನ ದೇಖ ಸಬ ಮೋಹಿ ಆಪ ಸದ ಕಿಯಾ ಸಬ ಸತ ತಸ ಪ್ರಭ ತೇ ಸಗಲಿ ಉತ್ಪಾತ ತಸ ಭಾವಿತ ಕರೇ ವಿಸ್ತಾರ ತಸ ಭಾವಿತ ಏಕಂಕಾರ ಅನಗಲಾ ಲಖೀ ನ ಜಾಯ ತಸ ಭಾವಿತ ಸಲಾಯ ಮಿಲಾಯ ಕಮನ ನಿಕಟ ಕಮನ ಕಹಿ ಅಧೂರಾ ಪೇ ಆ ಬಾ ಭರಪೂರ ಅಂತರ್ಗಜ ಸಾವಜನಾಯ ನಾನಂತ ಜನಾ ಬುಜಾಯ ಸರ್ಭೂತಾ ಪ್ರತಾರಾ ಸರ್ವನಯನಾ ಪೇಖಣ ಹಾರಾ ಸಗಲ ಸಮಗ್ರಿ ಜಾಗಾ ತನಾ ಪಂಜಸ ಆಪಿ ಸುನಾವಜಾನ ಖೇರ್ ಬನಾಯ ಆಗ್ಯಾಕಾರಿ ಕಿನ್ನಿ ಮಾಯಾ ಸಬಗೇ ಮದಲೇ ತೋ ರಾಯ ಜೋ ಕಿಶ ಕಹಿಣಾ ಸು ಆಪೇ ಕಹ ಆಗ್ಯಾ ಗ್ಯಾ ಜಾಹೇ ನಾನಕ ಜಾ ಭಾವೇ ತಾರಾ ಏ ಸಮಾಯ ಇಸ ವೈ ಸೋ ನಾಹೀ ಬುರಾ ಉರಾ ಕಹ ಹೌ ಗಿನೇ ಕಿಶ ಕರಾ ಆಪ ಲಾ ಕರದೂ ತ ನೇಕೀ ಆಪೇ ಜಾನೇ ಆಪಣೇ ಜೀ ಕೀ ಆಪ ಸಾಜ ಧಾರೀ ಸಬ ಸಾಜ ಓದ ಬೋಧ ಆಪ ಸಂಗರಾಜ ਹਕੀਕਤ ਮਿਤ ਗਈ ਨਾ ਜਾਏ ਤੁਸ ਰੋਏ ਤਾਂ ਸੋਚੀ ਪਾਏ ਤੁਸ ਕਾ ਕੀਆ ਸਭ ਪ੍ਰਮਾਨ ਗੁਰ ਪ੍ਰਸਾਦ ਨਾਨਕ ਹੋ ਜਾਣ ਜੋ ਜਾਣੇ ਤੇ ਸਦਾ ਸੁਖ ਹੋਏ ਆਪ ਮਿਲਾਏ ਲਾਏ ਪ੍ਰਭ ਸੋਏ ਉਹ ਧਰਮੰਧ ਕੁਲਬੰਧ ਪਤਵੰਧ ਜੀਵਨ ਮੁਕਤ ਜਸਰਦੈ ਭਗਵੰਤ ਧੰਨ ਧੰਨ ਧੰਨ ਜਨ ਆਇਆ ਜਿਸ ਪ੍ਰਸਾਦ ਸਭ ਜਗਤ ਰਾਇਆ ਜਨਾਮਨ ਕਾ ਸੁਭਾਵ ਜਨ ਕੈ ਸੰਗ ਚਿਤ ਆਵੈ ਨਾਮ ਆਪ